ನಮ್ಮತೆಂಬ ಸೇನ್ ಬರ್ಮ ಅಲ್ಲಿ ಬರ್ಮ ಎಲ್ಲಿ ಬರ್ಮ ಮಗ್ಗದ ಸೇನ್ ಬರ್ಮ ಯಾಜರತ್ವಾಜೋ ಯಾಜರ ತುಂಬ ಅಭಿ ಅಮ್ಮದು ಮರಿಯನ್.